0: ಬೈವಾರ ಕೊರಿನಂಗ ಸೋಪೆ ಸುಮಚುರ ಸರ್ಪಾತನ ಹೋ
1: ನಾನ್ ಪತಿ ಜೇರ್ ಪೆ ಕುಳೆ ಸೋಯ್ನ ಕೊಯ್ ಮಹಲ್ಲಾ ಪೈಲಾ.

ಪಂಡ್ಯವಾಗ ರಾಗ ಸೂರಿ ಶಬ್ದವಿ ಸೂರಿ ಕೀರ್ತನ ಭೀ ಸೇವ ಸೂರಿ ಶಬ್ದ ಹೈ ಲಾಲ ರಾವಿಯಾ ಕಮಲ ಗತಿರೀ ಸಖಿ ಬತಾವೋ ಮುಜೇ ಮತ್ತೆ